0: ಸರಸ್ವತಿ ಉಂತ ಪರಿ
1: ಬಳ್ಳಾರಿ ಬಳ್ಳಾರಿ ದೇವ ಬಳ್ಳಾರಿ.
2: ಅಸ್ಸಿ ಜಗದ ನಿಗಾ ನಿಟ್ಟಿ ಸ್ವಾರಿ ದೇವಾ ತೀನ್ ಗಂಗಾ ತಿಪ ವಹಾ ಭಕ್ತಿ ಭಾವ.